ಗಾವನ ಗಾವನ ಗಾವನ ಗಾವನ ಅಯ್ಯ ಪರಿಯ ಶಬ್ದ ಗಾವನ ಅಯ್ಯ ಪರಿಯ ನಂದು ಭಯ ಮೇರಿ ಸಜ್ಜನ